0: ಭಂಗೂತೆ
1: ನಾಮಿತರ ಭಂಗಿತರ ಕಾಮನರ ಭಂಗಿ ಸ್ವರೂಪೇ ಸರ್ವಾಂಗಿ ಅನುಪೆ
0: ಅರ್ಜುನ
1: ಹಾಜರ ಹಜೂರ ಮಿಸ್ ಸಲಾಮ ಹೈ ಸಮಸ್ತ ಕಲಾಮ ಹೈ
0: ಸಾಹಿಬ ದಿಮಾಗ ಹೈ ಕಿ ಮುಸ್ನಲ್ ಚಿರಾಗ ಹೈ ಕಿ ಕಾಮಲ ಕರೀಮ ಹೈ ಕಿ ರಾಜ ಕರೀಮ ಹೈ
1: ಜಿ ರಹಿಂದಾ ಕಿ ರಾಜ ಕರಹಿಂದಾ ಕರೀಮಲ ಕಮಾಲ ಹೈ ಕೃಷ್ಣ ಜಮಾಲ ಹೈ
0: ಕರೀಮಲ ಖಿರಾಜ ಹೈ ಕರೀಮಲ ನಿವಾಜ ಹೈ ಹರೀಫಲ್ ಶಿಕಾನ ಹೈ ಹಿರಾಸಲ್ ಫಿಕಾನ ಹೈ
1: ವರ್ಣಾಶ ಸಮಸ್ತ ನಿವಾಸ ಗಂಜನ ಗನೀಮ ರಜಾಯ ಕರೀಮ ಹೈ
0: ಸಮಸ್ತ ಜಬಾ ಹೈ ಕಿ ಸಾಹಿಬ ಕಿರಾ ಹೈ ಕಿ ನರಕಂಗ ಪ್ರಣಾಸ ಹೈ ಬೈಸ್ತುಲ್ ನಿವಾಸ ಹೈ
1: ಭಗವಾನ ವಿಶ್ವರವಾನ ತಮಾಮ ತುಮೀ ಜ ಸಮಸ್ತ ಅಜೀಜ ಹೈ
0: ಪ್ರಭಾಂಗ
1: ಪ್ರಕಾಶ ಗುಣಗಾನ ಪ್ರಣಾ ಜಲ ಥಲ ಮದಾಮ
0: ಓಂಕಾರಾದ
1: ಕಥನೀಯ ನಾದ ಖಲ ಖಂಡ ಖ್ಯಾಲ ಗುರ ಬರ ಅಕಾಲ
0: ಕರ ಪ್ರಣಾಮ ಚಿತ್ ಚರ ನಾಮ ಅನಸಿ ಜಗಾತ ಆಜ ಜನಾ
1: ಜಗಾತ ಅನ್ರಂಜ ಪಾತ ಅನ್ ಟ ಭಂಡಾರ ಅನ್ ಠಟ ಪಾರ
0: ಅಜೀತ ಕರ್ಮ ಅರ್ಜೀತ ಕರ್ಮ